ಅಜಿಟು ಏ ತು ಪ್ರೇಮಿಕ ಅದರ ರಕ್ಷಿವು ಬವರೆ ಆಮ ಧಂದಾ ಒನ್ ವೇ ಟ್ರಾಫಿಕ್ ಜಾಯಿ ಹುಏ ಹಲೇ ಫೇರಿ ಹುಏ ನೀ.

ಆಜಿಠು ಏತು ಪ್ರೇಮಿಕ ಅದರ ರಕ್ಷಿವು ಬವರೆ ಅಮ್ಮ ಧಂದಾ ಒನ್ ವೇ ಟ್ರಾಫಿಕ್ ಜಾಯಿ ಹುಏ ಹಲೇ ಫೇರಿ ಹುಏನೇ.